ಓಂ ವಿಷ್ಟರಶ್ರವಸೇ ನಮಃ ಕಟಿಂ ಪೂಜಯಾಮಿ. ಓಂ ಕುಕ್ಷಿಸ್ಥಾಖಿಲ ಭುವನಾಯ ನಮಃ ಉದರಂ ಪೂಜಯಾಮಿ. ಓಂ ಲಕ್ಷ್ಮೀ ವಕ್ಷಸ್ಥಲಾಲಯಾಯ ನಮಃ ವಕ್ಷಸ್ಥಲಂ ಪೂಜಯಾಮಿ. ಓಂ ಶಂಖಚಕ್ರಗದಾ

ಸಕಲ ಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತು ನಂದು ವೆಲಯು ಗೀತಾರ್ಥಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ ಚಂದ್ರ

ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಮಹಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ